ಕಾಡೋ ಗಜದ ರೂಳಂದಾರದ ಕಲಲು ಸಂಗೀಪ ಶತುಲಿನಲು ನುಗಲ ಪಂದ್ರ ಕಾಯುಂಜು ತುಂಬ ಏಕ ಕಮೆ ಪಾತ್ರ